0: ಅಲಂಕಾರ ಚುಕ್ಕಿ ಚುಕ್ಕಿ ಚಕ್ಕಿ ಚೂಕ್ ಹಾರ್ತಿಕ್ಕೂ ಗಂಭೀರ
1: Hai, gembira apa sih Maren? Kan besok mau nikahin anaknya. Dia cari hei, kata Mami menok asik-asik-asik. Jos!